0: ಕಲಂಕಾರ ನಮೋ ಶಾಂತ ರೂಪೇ
1: ನಮೋ ಇಂದ್ರೇಂದ್ರನಾಥ ಪ್ರಭುತ
0: ಕಲಂಕಾರ ರೂಪೇ ಅಲಂಕಾರ ಅಲಂಕೇ
1: ನಮೋ ಆಸ್ಯಾಸ್ಯ ನಮೋ ಬಾಕ ಪಂಕೆ
0: ಅಪಂಗೀಸ ರೂಪೇ ಅನಂಗೀ ಅನಾಮೇ
1: ತ್ರಿಭಂಗೀ ತ್ರಿಕಾಲಯ ಅನಂಗೀ ಅಕಾಮೇ
0: ಏಕ ಅಚ್ರಿ ಛಂದ ಅಜೇ ಅಲೇ ಅಬೇ ಅಬೇ
1: ಅಭೂ ಅಜೂ ಅನಾಸಕಾಸ
0: ಅಗಾಂಜ ಅಪಾಂಜ ಅಲಾಖ